0: wura me ho a se wo kwate awura de na betumi aye se je wura de ho a aso nye ni wa je wo papa na ye fa ni de a obem ma ye na so die
1: o se ye ja na chiri wa aso nye ni wa busuam
0: ma me ka chira wo Siamo suma posu wanna catch us here ye dia betumi atena busu ye dem opera woni bi yesu
1: say ye jane chiriwa asumdue ni wa wariam
0: ye me pesa me catch on this day say wo kwati yesu asumdue ni busu ye dem
1: oh say wo jane chiriwa ye dia ni wa mawo
0: wanna catch ra wo say wo kwati awurade a wo betumi adiye
1: Oh, say ye ja na chiriwa.
0: Eba wai be ye den wenya ba. Fe urade. Ekwa bi e wo ba.